0: limsi
1: limsi
0: yandol de
1: dolo dolo
0: abla lai godan da kitna bara
1: ami kopan ji tije tiate sofa me tije sku tije gnoren guru sile denan tiate
0: yai nami to skulin tilengan nyanga da kolen de bangsa dol do kote
1: yanganji wanganji sajan engale pathon tene etin asanlan tuition godjang la boy
0: nyang nasan tuition na pai de de
1: ele
0: yai gordan da kin shopping gordan nang nas ni dakuji po
1: dakuji dakuji nami sora silen ji unnati bi
0: nang nas jang dakuji de
1: shopping app se ji chakrin nang ti ji gamle
0: mannete de
1: itinasan baran goyen ji denen anin ji itina bara tublen ji denen anin ji
0: jolo mare nan ka to dola berna bangsa berna nyang gan de pajan bhavishyat anya sarani niji ajingling tanangte kanasan waanji yanji baran class teacher gan master anni bar dai tar kholu den kanasale tin angate singitna ji pajan ji takani wa yanji baran dai tar kholu hridingamte se koi den pajana bhavishyat pajana marengna ani ajingling anya ajingling tanang ala ala pajan ji tum sora sajan dai ti kasir dai ti adivasi ji competition dalodi ja kita sale namalle samay nashto era ಲಭೆ ಸಿಂಗಂದ ಕೊಲಂಬಿನಲ್ಲಿದ್ದ ಹಾಸ್ಟೆಲ್ ಕೊಲಂಬಿನ ಮಲ್ಲೈತೆ ನಂಗ್ನ ಅಮ್ಮನ ಡಲಿ ಪದ್ಜಂಜಿ ಕನಸೆಲೆ ಮಲ್ಲಿ ತಿಂಗಲ್ಲಿಬೆಂಡೆ ಸಬ್ಬಿಂಬಿಳೆ ಅವಗಲ್ಲಿಬೆ ಆಯಂಜಿ ಪದ್ಜಂಜಿ ಅಡೋಂಜಿ ನ್ಯಾಂಗಾನ್ ಡಗಲ್ ಡಕೋತೆ ಪದ್ಜನ್ ನ್ಯಾಂಗಾನ್ ಅನಿ ನಂಗ್ತೇನೆ.